ತಿರಿತುವ ವಸ್ತುವೇ ಸುವಿಶೇಡ ಮಗತ್ತುವ ಕ್ರಿಸ್ತುವೆ ಪರಿಶುದ್ಧನೇ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತೀಯ.

ದಿನ್ನಾ ತಿರುಗಡೆದ ದಿನ್ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ತಿರುಗಡೆದ ದಿನ್ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ದಿನ್ನ ದಿಂದರ ಕಿಡತ ದಿನ್ ದಿನ್ನ ನಗ ದಿಂದರ ಕಿಡ ದಿನ್ನ ದಿನ್ನ ದಿಂದರ ಕಿಡತ ದಿನ್ ದಿನ್ನ ನಗ ದಿಂದರ ಕಿಡ.